ಸುವಿಶೇಡಮಗತ್ತುವೇ ಸುತ್ತ ತಿರುತ್ತುವ ವಸ್ತುವೇ ಸುವಿಶೇಡಮಗತ್ತುವ ಕ್ರಿಸ್ತುವೇ ಹರಿಸಿದ್ದನೆ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತಿಯಂತೋತಿರಂ ಯೇಸುರಾ.

ಭಿನ್ನ ತಿರುಗಡೆದ ಧಿನ್ ಧಿನ್ನ ಭಿನ್ನ ಭಿನ್ನ ಭಿನ್ನ ಭಿನ್ನ ತಿರುಗಡೆದ ಧಿನ್ ಧಿನ್ನ ಭಿನ್ನ ಭಿನ್ನ ಭಿನ್ನ ಭಿನ್ನ ಭಿನ್ನ ಧಿಂದಿನ ಕಿಟಕ ಧಿಂದಿನ್ನ ನಗ ಧಿಂದಿನ ಕಿಟಕ ಭಿನ್ನ ಭಿನ್ನ ಧಿಂದಿನ ಕಿಟಕ ಧಿಂದಿನ್ನ ನಗ ಧಿಂದಿನ